ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ ತಾತಿ ಗಿಣ್ಣ